0: செபி மூலம் இன்வெஸ்டர் விழிப்புணர்வு முயற்சி. மேலும் விவரங்களுக்கு செபி இன்வெஸ்டர் வெப்சைட்டை பார்க்கவும் அல்லது செபி சார்த்தி ஆப் டவுன்லோட் செய்யவும்.
1: ನಾಂಕುಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8 ಜನಗು ಸಂತತ್ತು 6:40 ಇಜುಮಣಿಗಟ್ಟ ನಂಗ ಊಟಿ ಎಫ್ಎಂ ದೊಗೆ ಕೇತುಂಡಿದ್ದ. ಇದು ಬೆಟ್ಟದ ಗಮಲು ಎಂಬ ತಲೆಪದೊಗೆ ಬಪ್ಪ ಬಡುಗು ಮಜಿ ಪಾಡಲು. ಇದು ಇಂದಿನ ಜನದೊಗೆ ನಿಗಗಾಯಿ ಈ ಕದೆ. ಎತ್ತೆಯ ನಾಮ ಎಗಿವೋ, ಎತ್ತೆಯ ಪಾದವ ತೇಡುವೋ. ನಂಗ ಕೊಲದೇವರಾದ ನಂಗ ಎತ್ತೆಯಮ್ಮನ ನಂಗ ನೆನಸಾದಿ ಬುದುಗು ಮುಡದ್ರವ ಏನ. ಸತ್ಯವಾದ ಎತ್ತೇನಿ ಈರಮಾಸಿ ಎತ್ತೆ, ದುಃಖ ಎಲ್ಲಾವ ತೀರು ಎತ್ತೆಯಮ್ಮ. ಹೆಂಗವ ಕಣ್ಣಾಗಿ ಕಾತು ಬಾ, ಕಣ್ಣೆರಡುನ ಕಾತು ಬಾ, ಎಲ್ಲವೂ ಎಲ್ಲವೂ ಬೇಕೆಂದು ನೀ ಹೆಂಗಗ ಆಶೀರ್ವಾದ ಮಾಡು ಎತ್ತೆಯಮ್ಮ.

ನಕ್ಷತ್ರ ಆಗಿ ಬಂದರಿಯ ಇಲ್ಲೇ ತಿಂಗುವ ಆಗಿ ತೋರಿರಿಯ. ಸಂದೆಯ ಜಾಮನ ಬೆಳ್ಳಿಯ ಬೀಸಲು ನೀ ಸಂದೆಯ ಜಾಮನ ಬೆಳ್ಳಿಯ ಬೀಸಲು ಮಾಕೆ ನಾನಿನವ ನೋಡಿದೆ. ಕಣ್ಣುಗ ಬೀತು ನೆತ್ತರು ಕಲಂಕಿರ ಕಣ್ಣುನ ಸಿಂಗಾರ ಮೈಯ ನಿನ್ನ ಕಣ್ಣುಗ ಸಿಂಗಾರ ಮೈಯಾಕಿ ನಾ ಬಂದನೆ. ಕೇಪ ಈ ಕದೆಯ ನಂಗೀಗ.

ಸಿರಿದೇವಿ ನಿನ್ನ ಸಿರಿಯೋಗೆ ಬಾಲಿ, ಜನ ಎಲ್ಲ ಹೋರಾಟನೆ. ನೀ ಎನ್ನವ ನೋಡಿ ನೋಡಾದೆ ಒಪ್ಪನೆ ಎನ್ನಾಗ ಮನಸ್ಸು ಎತ್ತೆ ಅಟ್ರ ಅಂದು ನೀ ಒಂದು ನಿಮಿಷ ಕೂಡ ನೆನೆಸಿ ನೋಡ್ಲೆ. ನೀ ಎತ್ತ ನೆನೆಸಿದ್ದಿಲ್ಲೆ ಎನ್ನವ ಖಂಡಿಪಾ ನೋಡಿದರೆ. ನಾ ಇಂದು ನೀ ಎನವ ನೋಡಿ ನೋಡಾದ ಒಪ್ಪನೆ ನಾ ಇಂದು ಮೊಗ ಮುಚ್ಚಿ ಈ ಕೇರಿಯೋಗ ನಡೆದು ಬಂದನೆ. ಅದು ಕೂಡ ನಿನಗೊಂದು ದೊಡ್ಡ ವಿಷಯವೇ ತೋರ್ಲೆ. ನೀ ಏಕ ಏನವ ನೋಡ್ದಿಲ್ಲ ಏನ ಆಯಿಸೇ ತೀರಿ ಒಪ್ಪ ಈ ಜನದೋಗೆ ಏಕ ನೀ ಏನವ ನೋಡ್ದು ಎಂದು ನೀ ಒಂದು ನಿಮಿಷ ಕೂಡ ನೆನಚುಲೆ. ಅಡ್ತೊಂದು ಜನ್ಮಾಂದ ಅಟ್ಟಲ್ಲೆ ನಾನ ಸಿರಿದೇವಿ ಕೂಡ ತಾನ ಇಬ್ಬುದು ಎಂದು ನಾನು ನೆನಚಿನೆ. ಅತ್ತಿಂದ ಈ ದುಃಖವಾದ ಕಥೆಯ ನಂಗ ಈಗ ಕೇಪೋ.